0: ಸೊ ಮಳೆಯಲ್ಲಿ ಮನೆ ಓಡ ಹಾವಿದೆ, ಅವ್ರೇನು ಮಾಡಿದ್ರೆ ಕಡ್ಡಿ ಹಾಕಿ ಲಾಕ್ ಮಾಡಿಬಿಟ್ಟಿದ್ದಾರೆ, ಬಾಯಿಗೆ ಕಡ್ಡಿ ಹಾಕಿ ಹೋಲ್ಡ್ ಮಾಡಿಬಿಟ್ಟಿದ್ದಾರೆ, ಸೊ ಹಾವು ಓಡೋಗ್ಬಿಡ್ತಿದೆ ಅಂತ. ಸೊ ಬೀಳಿಂಗ್ ಬರುವಾಗ ನಾನು ಹೋಲ್ಡ್ ಮಾಡಿದ್ದೀನಿ, ಸೊ ಅವ್ರ ಮನೆ ಕರೆಂಟ್ ಹೋಗ್ಬಿಡ್ತು. ಆ ಪ್ರೆಸೆಂಟ್ ಏನಾಯ್ತು ಅಂತ, ಹೆಂಗೆ ಬೈಟ್ ಆಯಿತು, ಆಫ್ಟರ್ ಬೈಟ್ ಏನಾಯ್ತು ಅಂತ ಕಂಪ್ಲೀಟ್ ಗೊತ್ತಿಲ್ಲ.
1: ಮೋಹನ್ ಲಾಸ್ಟ್ ಕಾನ್ಷಿಯಸ್ನೆಸ್. ವೆನ್ ಹಿ ವೋಕ್ ಅಪ್ ಹಿ ವಾಸ್ ಇನ್ ದ ಹಾಸ್ಪಿಟಲ್ ವಿತ್ ಒನ್ ಸೈಡ್ ಆಫ್ ಹಿಸ್ ಬಾಡಿ ಪ್ಯಾರಲೈಸ್ಡ್. ಇಟ್ ಟುಕ್ 3 months ಆಫ್ ಥೆರಪಿ ಫಾರ್ ಹಿಮ್ ಟು ರಿಗೇನ್ ಮೊಬಿಲಿಟಿ.
0: ಸೊ ಬೈಟ್ ಆದಮೇಲೆ ನಾನು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ, ಸೊ 1-3 months ನಾನು ರೆಸ್ಟ್ ತೊಗೊಂಡ್ಮೇಲೆ ಮತ್ತೆ ನಾನು ರೆಸ್ಕ್ಯೂಗೆ ವಾಪಸ್ ಬಂದೆ. ಸೊ ಅದು ನನಗನ್ಸು ಸೆಕೆಂಡ್ ಲೈಫ್ ಅಂತ.
1: ಇನ್ ಒನ್ ಆಫ್ ಬೆಂಗಳೂರು'ಸ್ ಮೋಸ್ಟ್ ಎಕ್ಸ್ಕ್ಲೂಸಿವ್ ನೇಬರ್ಹುಡ್ಸ್, ಮೋಹನ್ ರೆಸ್ಕ್ಯೂಸ್ ಅ ರ್ಯಾಟ್ ಸ್ನೇಕ್ ಫ್ರಮ್ ಅ ಗರಾಜ್. Government rules state that snakes must be released near where they are found. But there is nowhere nearby for Mohan to safely release this snake.
0: Rescue maadi snakes na nearby andre maninda aache release madbeku anta helutte, but ee BBMP limits alli city olgade so athara madak agodilla. So garden city concrete city agide, bejar agutte, feel ತುಂಬ ಬ್ಯಾಡ್ ಆಗುತ್ತೆ, ಯಾಕಂದರೆ ಸ್ನೇಕ್ಸ್ ನಾವು ಇಷ್ಟು ಕಷ್ಟಪಡ್ತಾ ಇದ್ವಿ ಸ್ನೇಕ್ಸ್ನ ಸೇವ್ ಮಾಡೋಕ್ಕೆ, ಬಟ್ ಅದಕ್ಕೆ ಅಂತ ಒಂದು ಜಾಗ ಇಲ್ಲ.
1: ಬೆಂಗಳೂರು ಸ್ನೇಕ್ ರೆಸ್ಕ್ಯೂವರ್ಸ್ ಡಿಸ್ಪೇರ್ ಅಬೌಟ್ ದ ಸಿವಿಯರ್ ಲಾಸ್ ಆಫ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ಸ್, ಬಟ್ ದೇ ಲವ್ ಫಾರ್ ಅ ಕ್ರೀಚರ್ ದಟ್ಸ್ ಆಫನ್ ಫಿಯರ್ಡ್ ಅಂಡ್ ಡಿಸ್ಪೈಸ್ಡ್ ಕೀಪ್ಸ್ ದಮ್ ಗೋಯಿಂಗ್.
0: ಸೊ ಅನಿಮಲ್ ರಿಯಲ್ ಹೇಳ್ಬೇಕಂದ್ರೆ ಹ್ಯೂಮನ್ಕಿನ ಬೆಟರ್ ದನ್ ಹ್ಯೂಮನ್. Animals,
2: they are one of the most peaceful animals we have worked with, because when we treat snakes we always see that their intention is never out there to get you.
3: They can't walk, they can't run, the only thing that they can do is slither around. They can't even close their eyes because they don't have eyelids. I mean, how can you not love such a being? I mean, where is your compassion going as a human being?
1: At the end of a busy day of rescues, Shoaib takes 2 snakes to a lake. He was not allowed to release them in the neighborhood where they were found.
4: Come on, you.
3: My favorite and the cutest. That's the best part about these guys. The moment you let them go, it's freedom. There could be nothing better than that. It's always the best, you know. I mean, what could be better than freedom? Okay, wherever you want to go, go, bro.